0: ಹಾಗೆ ಓ ದುರು ದುರು ದುರು ದುರು ಬುಕೆ
1: ಓ ದುರು ದುರು ದುರು ದುರು ಬುಕೆ
0: ಓ ಶನ್ ಶನ್ ಶನ್ ಶನ್ ಹವಾ
1: ಓ ಶನ್ ಶನ್ ಶನ್ ಶನ್ ಹವಾ
0: ಓ ಹರಲು ಹರಲು ಬೋಲ ಜವಾ
1: ಓ ಹರಲು